ರಾಜ್ಯ ಭ್ರಮರ ಅಕ್ಷಯ ಅಭಂಗ ದಯಾನಿಧೆ ಶಿವಲೀಲಾಮೃತ ಗ್ರಂಥ ಪ್ರಚಂಡ ಸ್ಕಂದ ಪುರಾಣ ಬ್ರಹ್ಮೋತ್ತರ ಖಂಡ ಸದಾ ಪರಿಸೋತ ಸಜ್ಜನ